ಇಶಿಕ್ಕೆ ಮಿನು ಮಿನು ಹಾಬಿ ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವ ರಿಮ್ ಜಿಮ್ ಜಿಮ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವ ಝೀ ಬೂಂಬಾ.